ಸರ್ವಲೋಕ ಸರ್ವಜ್ಞ ಶಕ್ತನಥ ವತ್ಸಲ ಸರ್ವಶೇಷಿಂ ಸ್ವಾಮಿಂ ಸುಶೀಲ ಸುಲಭಾಶ್ರಿತ ಪಾರಿಜಾತ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ ಶ್ರೀಮನ್ ಕೃಪಾಜಲ ನಿಧೇ ಕೃತ ಸರ್ವಲೋಕ ಸರ್ವಜ್ಞ ಶಕ್ತನಥ ವತ್ಸಲ

0: ಅಯ ನಮಃ ಸರಸ್ವತ್ಯೈ ನಮಃ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ.
1: ಭಾರ್ಗವ್, ಇನ್ ದಿಸ್ ಬ್ಯೂಟಿಫುಲ್ ಜರ್ನಿ ಆಫ್ ಪುರುಷ ಸೂಕ್ತಂ ವಿ ಹ್ಯಾವ್ ಬೀನ್ ಅಸರ್ಟಿಂಗ್ ಟು ದ ಲಿಸ್ನರ್ಸ್ ಅಗೇನ್ ಅಂಡ್ ಅಗೇನ್ ದಟ್ ದಿಸ್ ಇಸ್ ಅ ಲೆಸನ್ ಆಫ್ ಸ್ಯಾಕ್ರಿಫೈಸ್ ಫಾರ್ ಆಲ್ ಆಫ್ ಅಸ್. ಸೊ ದಿ ಲಾರ್ಡ್ ಹಿಮ್ಸೆಲ್ಫ್ ಇಸ್ ಗಿವಿಂಗ್ ಅಸ್ ಬೈ ಅ ಲಿವಿಂಗ್ ಎಕ್ಸಾಂಪಲ್. ಅಂಡ್ ವೆರಿ ಆಫನ್ ಸ್ವಾಮಿ ಯೂಸ್ ಟು ಕೋಟ್ ದಿಸ್ ವಂಡರ್ಫುಲ್ ಸ್ಟೇಟ್ಮೆಂಟ್, ನ ಕರ್ಮಣಾ ನ ಪ್ರಜಯಾ ಧನೇ ನ ತ್ಯಾಗೇ ನೈಕೇ ಅಮೃತತ್ವ ಮಾನಸಹು. ಯು ಕ್ಯಾನ್ ಅಟೈನ್ ಇಮ್ಮೋರ್ಟಾಲಿಟಿ ನಾಟ್ ಬೈ ವೆಲ್ತ್, ನಾಟ್ ಬೈ ಪ್ರೋಜನಿ, ಬಟ್ ಓನ್ಲಿ ಬೈ ಸ್ಯಾಕ್ರಿಫೈಸಿಂಗ್. ಐ ಥಿಂಕ್ ದಿ ಡೇ ಟು ಡೇ ಲೆಸನ್ ದಟ್ ವಿ ಕ್ಯಾನ್ ಲರ್ನ್ ಅಟ್ ಅ ಸ್ಮಾಲರ್ ಲೆವೆಲ್, ನೌ ವಿ ಆರ್ ಸೀಯಿಂಗ್ ಅಟ್ ಅ ಕಾಸ್ಮಿಕ್ ಲೆವೆಲ್. ಸೊ ಇಫ್ ವಿ ಟೇಕ್ ಅಟ್ ಅನ್ ಇಂಡಿವಿಜುವಲ್ ಪರ್ಸ್ಪೆಕ್ಟಿವ್ ಇನ್ ಅನ್ ಇಂಡಿವಿಜುವಲ್ ಮಿರರ್, ಯು ಶುಡ್ ಸ್ಟಾರ್ಟ್ ಇಂಪ್ಲಿಮೆಂಟಿಂಗ್ ಇಟ್ ಇನ್ ಅವರ್ ಸ್ಮಾಲ್ ಡೈಲಿ ಕೋರ್ಸ್ ಆಫ್ ಅವರ್ ಲೈಫ್ಸ್. ಐ ಥಿಂಕ್ ದ ವರ್ಸಸ್ ದಟ್ ವಿ ಆರ್ ಗೋಯಿಂಗ್ ಟು ಟ್ರೈ ಅಂಡ್ ಅಂಡರ್ಸ್ಟ್ಯಾಂಡ್ ಟುಡೇ ಆರ್ ಅ ಬ್ಯೂಟಿಫುಲ್ ಎಕ್ಸಾಂಪಲ್ ಆಫ್ ಹೌ ದಿ ಎಂಟೈರ್ ಕ್ರಿಯೇಷನ್ ಇಸ್ ಅ ಮ್ಯಾಕ್ರೋಕಾಸಮ್ ಅಂಡ್ ದೆನ್ ಅವರ್ ಲೈವ್ಸ್ ಆರ್ ಮೈಕ್ರೋಕಾಸಮ್ಸ್ ಇನ್ ವಿಚ್ ವಿ ನೀಡ್ ಟು ಇಂಪ್ಲಿಮೆಂಟ್ ದೋಸ್ ಬ್ಯೂಟಿಫುಲ್ ಡಿಕ್ಟಾ ದಟ್ ಹ್ಯಾವ್ ಬೀನ್ ಗಿವನ್ ಬೈ ದಿಸ್ ಪುರುಷ ಸೂಕ್ತಂ.
2: Yeah, because you raised a very apt point, because you know, when we go through the Purushottam, our listeners, or for that matter anyone, will have this doubt that, you know, you're talking about such exalted and such abstract philosophy is of the creation, how it was before anything got created, how the Purusha was, how this the original cosmic sacrifice was. So everyone will wonder that how okay, knowing it is beautiful, nice, you know, to understand how it is, the deep significance, this cosmology of Purushottam is all beautiful to know. But anyone will have this thought that, you know, how can it enrich my life? How can it enrich lives of people who are around me or me? So, yeah, that's a very apt point you raised, that, you know, we will even look at how these aspects can be implemented in our day-to-day lives and how will it enrich our lives also. So if you just go to the next verse which we are chanting now, we never thought that, you know, that these things can also be implemented in our life. And as we are very clearly, very nicely told that, you know, the macrocosm and the microcosm are the same. So whatever happens at the macro level, we are all
1: a part of that,
2: spark of the same. And like, yeah, last week we had given this one analogy of telling that, you know, the avyakta, avyakruta,
1: yes,
2: becomes the Hiranyagarbha, becomes the Purusha. In the same way, like we gave an example, not a very perfect one, but an imperfect example of the social media which is there, you know, that all those people who create the algorithm, they had that know-how in their minds. Then when they created it and then they're running it. So this analogy, if you all remember, last week we had done. So in the same way, we will try to understand how these diktas, which are so profound and so abstract, how can it give a glimpse of how can it enrich our day-to-day lives.
1: Yes. So we'll chant verses.
2: Yat purusha.

ಸಾರಸ್ಯ ಶ್ರೀರಾಮಚಂದ್ರ ಋಷಿ ಗಾಯತ್ರಿ ಛಂದ ಶ್ರೀ ಹನುಮಾನ್ ಪರಮಾತ್ಮ ದೇವತಾ ಮಾರುತಾತ್ಮಜ ಇತಿ ಬೀಜಂ ಅಂಚನಾಸೂನುರಿತಿ ಶಕ್ತಿ ಶ್ರೀರಾಮದೂತ ಇತಿ ಕೀಲಕಂ ಮಮ ಮನಸಾ

ಅಶೋಕ ಪ್ರಹರ್ತಾ ಚ ಸ್ಥಲೌ ಪಾತು ನಿರಂತರಂ ಲಂಕಾ ಭಯಂಕರಃ ಪಾತು ಪೃಷ್ಠದೇಶೆ ನಿರಂತರಂ ನಾಭಿಂ ಶ್ರೀರಾಮಚಂದ್ರೋ ಮೇ ಕಠಿಂ ಪಾತು ಸಮೀರಜಃ ಗುಹ್ಯಂ ಪಾತು ಮಹಾಪ್ರಾಜ್ಞಃ ಸಖಿನೀ ಚ ಶಿವಪ್ರಿಯಃ ಊರೂ ಚ ಜಾನುನೀ ಪಾತು ಲಂಕಾ ಪ್ರಾಸಾದ ಭಂಜನಃ ಜಂಘೇ ಪಾತು ಕಪಿಶ್ರೇಷ್ಠಃ ಗುಲ್ಫಂ ಪಾತು ಮಹಾಬಲಃ ಅಚಲೋದ್ಧ

ಪಠೇದ್ ಯದಿ ಕ್ಷಯಾಪಸ್ಮಾರ ಕುಷ್ಠಾದಿ ತಾಪತ್ರಯ ನಿವಾರಣಂ ಅಶ್ವತ್ಥಮೂಲೇರ್ಕವಾರೇ ಸ್ಥಿತ್ವಾ ಪಠತಿ ಯಃ ಪುಮಾನ್ ಅಚಲಾಂ ಶ್ರಿಯಮಾಪ್ನೋತಿ ಸಂಗ್ರಾಮೇ ವಿಜಯೀ ಭವೇತ್ ಸರ್ವರೋಗಾಃ ಕ್ಷಯಂ ಜಾಂತಿ ಸರ್ವಸಿದ್ಧಿಪ್ರದಾಯಕಂ ಯಃ ಕರೇ ಧಾರಯೇನ್ನಿತ್ಯಂ ರಾಮ ರಕ್ಷಾ ಸಮನ್ವಿತಂ ರಾಮ ರಕ್ಷಾಂ ಪಠೇದ್ಯಸ್ತು ಹನುಮತ್ ಕವಚಂ ವಿನಾ ಅರಣ್ಯೇರುದಿತಂ ತೇನ ಸ್ತೋತ್ರ ಪಾಠಂ ಚ ನಿಷ್ಫಲಂ ಸರ್ವದುಃಖಭಯಂ ನಾಸ್ತಿ ಸರ್ವತ್ರ ವಿಜಯೀ ಭವೇತ್ ಅಹೋರಾತ್ರಂ ಪಠೇದ್ಯಸ್ತು ಶುಚಿಃ ಪ್ರಯತಮಾನಸಃ